ದ್ರಾವಜಾ ಕಾರ್ಯವೈಚಿ ರೂಪರೇಷ. ಸವರಸಾನ್ 15 ಮಿನಿಟಾಂಚೇರ್ ಶಬ್ದುಲಿ ಹಿ ಕೊಕ್ಕಣಿ ಗೀತಾಂಚಿ ಕಾರ್ಯಾವಳ ಐಕೂಕ ರವಾ. 7 ವರಸಾನ್ 30 ಮಿನಿಟಾಂಚೇರ್ ಐಕೂಯಾ ಚಾವಡೇರ್ ಕಾರ್ಯಾವಳಿತ್ ಹೈಡ್ರೋಪೋನಿಕ್ ಫಾರ್ಮಿಂಗ್ ಯಾ ವಿಷಯಾಚೇರ್ ಮೈಥಿಲಿ ಶೆಟ್ಟಿ ಹಂಚಿ ಮಾಹಿತಿ. ಗೀತ ಗಜಲ್ ಹಿ ಹಿಂದಿ ಗೀತಾಂಚಿ ಕಾರ್ಯಾವಳ 8 ವರಸಾನ್ 15 ಮಿನಿಟಾಂಚೇರ್ ಐಕೂಕ ರವಾ. ಸಮಾಚಾರ ಸಂಧ್ಯಾ 8 ವರಸಾನ್ 45 ಮಿನಿಟಾಂಚೇರ್ ಐಕೂಕ ಮೇಟಲಿ. ನ್ಯೂಸ್ ಅಟ್ 9 ವರಾಚೇರ್ ಸ್ಪಾಟ್ಲೈಟ್ 9 ವರಸಾನ್ 15 ಮಿನಿಟಾಂಚೇರ್ ಚರ್ಚಾ ಕಾ ವಿಷಯ 9 ವರಸಾನ್ 30 ಮಿನಿಟಾಂಚೇರ್ ಐಕೂಕ ರವಾ. ಅನಿ 10 ವರಾಚೇರ್ ಐಕೂಯಾ ಕೊಕ್ಕಣಿ ಸಂಗೀತ ಖೇಳ ಖುಷಿ. ಲೇಖನ ಸಾಲ್ವಾದರ್ ಅಫೋನ್ಸೋ ಅನಿ ಸಾದರ್ ಕರ್ಪಿ ಅಸಾತ್ ಡಾಕ್ಟರ್ ಸಾಯಿಶ್ ದೇಶಪಾಂಡೆ.